kwa be bo life for my life no kura de chale anoden eti mo modin se mba friend number yi na motimi ato ticket no duduo mu number no ye 0593038769 adia se o herbal powder nsan kan bi amansan kan bi wati ase pulse etu ase wo osisi ye oya low libido etu ase stroke etu ase ulcer etu ase menstrual disorder etu ase a droy every divine